ಧಾಗೆ ತೆಟ್ಟೆ ಹಿಂದಳ ಅಣದ ದಸರಕಡೆ ತಗಡ ದಸರಕಡೆ ತಗಡ ದಸರಕಡೆ ತಗಡ ದಸರಕಡೆ ತಗಡ ದಸರಕಡೆ ತಗಡ ದಸರಕಡೆ ತಗಡ ದಸರಕಡೆ ತಗಡ ದಸರಕಡೆ

ದಾದಾ ದೀದಿ ದೀದಿ ನಾನಾ ನಾ ಕರಿಗಡಿದ ಕರಿಗಡಿದ ಕರಿಗಡಿದ ಕರಿಗಡಿದ ಕರಿಗಡಿದ ಕರಿಗಡಿದ ಕರಿಗಡಿದ ಕರಿಗಡಿದ ಕರಿಗಡಿದ ಕರಿಗಡಿದ ಕರಿಗಡಿದ ಕರಿಗಡಿದ ಕರಿಗಡಿದ ಕರಿಗಡಿದ ಕರಿಗಡಿದ ಕರಿಗಡಿದ ಕರಿಗಡಿದ ಕರಿಗಡಿದ ಕರಿಗಡಿದ ಕರಿಗಡಿದ ಕರಿಗಡಿದ ಕರಿಗಡಿದ ಕರಿಗಡಿದ ಕರಿಗಡಿದ ಕರ